ಅಥ ಗೋವಿಂದ ಕೃಪಾ ನಿಧಾನ ಜಗದ ಗುರು ಹೇ ಸಂಸಾರ ತಾಪಹರಣ ಕರುಣಾ ಮೈ ಸ ದುಃಖ ಹರೋ